0: ಜೆರ್ಸಿ ಜೆರ್ಸಿ ಲಂಗ ನವಸಕ ಮಾಡ
1: ಲಂಗ ನಗ್ಪದ ಉನ್ನತ ಹಾಸ್ಪಿಟಲ್ ಮಹಲ್ಕು ಕೈ ಕೌ ಲಂಗ ಜೆರ್ಸಿ